0: ರಾತ್ರಿ ನಮ್ಸೆ ಟಮನು ಯಾಮಿ ತಿರಿ ತಿಂದು ಸೋಜ ಸುರ್ಬ ನಂಬೋ ಚಿದಿ ಸಂಬ ಅಂಜ ಚುಮಿ ಕೇನು ಸೈ ಸೋಸ ನು ಯಾಮಿ ಅಂಗಿರ ಚಿಂಗಿ ಜಿನಾನೆ ಕೇವಾ ಮಿನು ತಿರಿ ಸಾಂಸಿ ದಿಗನಿ ಯಾ ಕುಚ್ ಬೇಸು ತಾಜವ ಇಶಿ ನೋಬು ಕುಚಿ ಠಿಟಾನಿ ಠಿಟಾ ತೆಂಬೆ ಶಾಶೆ ಸಾಂಗ್ ಥೋ
1: ಹಿಂಬ ಹಿಂಬ ವೈ ತಿರಿ ತೆಂಬೆ ಸಾಂಗ್ ನಿಂಜೆ ora kiro yumi ngele shago ya buji chamje na we
2: oh yeah
1: chamje na
2: dir